0: ಅವರು ನಿಗತಿದ್ದಾರೆ ಸೈದಿಯುಡ ಕರಗದಾರೆ ಪುತ್ತಂಬುದು ಪಾಡಲ್ತಾರೆ ರಾತ್ರಿ ನೀಲೇ ಬಾನೋಲಿಗೆ ಕೊಡು ಕೊಡು ಕೊಡು ಕೊಡು ಐದು ಯಾರೇ ಕೇಳು ಕೇಳು
1: ತಮಿಳ್ ವರೆಗಿದೆ ತಮಿಳ್ ವರಿಕಿದೆ ಬಾನಲೈ ತಮಿಳ್ ವರೆಗಿದೆ.